ಮಗದ ಮಗದ ಮಗದ ಮಗದ ನಿಧ ಮಗ ನಿಧ ಮಗ ಮದ ನಿ ಮಗದ ನಿಧ ಮಗದ ನಿಧ ಮಗ ಮದ ನಿ ಮಗದ ನಿಧ ಮಗದ ನಿಧ ಮಗದ ಸ ಮಗ ನ ಲೋ ನ

ಮಗ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ

ಮಗ ನಿಧ ಮಗ ನಿಧ ಮಗ ಮದ ಮಗ ಸನಿ ದ ಗ ದನಿ ದ ಮಗ ಮದ ಮಗ ಸನಿ ದ ಗ ದಂತಿ ದ ಮದ ನಿ ದ ಮಗ ನಿಧ ಮಗ ದ ಸ ಮಗ ನ ಲೋ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ ನ